ಒಟ್ಟಿಲೋ ನಿರಗತಮಂತ ರಕ್ಕಲೆ ಸಿಗಿರೆ ಅಲ್ಲ ಎಸೆ ರೋಯ್ಯ ಕಾಯಕಿ ನಾಟ ನಾಟ ನಾಟ ಅರೆ ದುಮ್ಮು ದುಮ್ಮು ದುಲಿಪೇಲ ಲೋಪಲುನ್ನ ಪ್ಯಾನಮಂತ ಕುಟುಮುಖ ನಾಡೇಲ ದೂಕೇನೋ ಸರಾಸರಿ ನಾಟು ನಾಟು ನಾಟು